0: ಬಹಳ ಗಂಭೀರ ಹೀರಸ ಜಾನ
1: ಆರ್ ಬ್ರಹ್ಮ ಪರಮೇಶ್ವರ ಗೋಬಿಂದ
0: ಕೃಪಾ ನಿಧಾನ ದಯಾಲ ಬಕ್ಸಾಂದ
1: ಸಾ ತೇರೆ ಕಿ ಚರಣಿ ಪಾವೋ
0: ನಾನಕ ಏ ಮನ ರಾವ್
1: ಮನಸಾ